0: ಆಕಾಶವಾಣಿ ಕಾ ಆರಾಧನಾ ಚಾನಲ್
1: ರೋಜ ಸುಬಹ ಸವೇರೆ 7 to 9 ಕಿ ಮುಲಾಕಾತ್ ಥೋಡಿ ಗಪಶಪ್ ಥೋಡಿ ಕಾಮ್ ಕಿ ಬಾತ್ ರೇನ್ಬೋ ಕಿ ಸೌಗಾತ್ ಹರ ರೋಜ ಜುಡಿಯೇ ಹಮಾರೇ ಸಾಥ್ ಗುಡ್ ಮಾರ್ನಿಂಗ್ ಡೆಲ್ಲಿ ಎನ್ಸಿಆರ್ Always wherever you are. 102.6 aapke liye.